0: ಬಾದಿಯವಾವ
1: ನಿರ್ವಚನ ಬಾದಿಯವಾವ ವಚನ ಬಾದಿಯವಾವ
0: ನಿರ್ವಚನ ಬಾದಿಯವಾವ ವಚನ ಬಾದಿಯವಾವ
1: ನಿರ್ವಚನ ಬಾದಿಯವಾವ ವಚನ ಬಾದಿಯವಾವ
0: ಸರ್
2: ಕೈದಲ್ಲ
0: ಏ ಸ್ವತ್ತಾರಿ ನೂಕನು
2: ಸ್ವತ್ತ ಬುಲುತಿ ಋಷಿಲ ಜಪದಂಗಡಿಲ
0: ಹಾಕ ಮಾರ್ಲಿ
2: ಅನಿಮ
0: ಏ ಋಷಿ ಮಾತ್ರ ಧಾವತ್ ಪಡತ ರೇಣುಕಾಚ್ಯಾ ಜವಳ
2: ಜಯಾಲ ಬ್ರಿಕಾ
0: ಆಣಿ ಸ್ವತ್ತ ರೇಣುಕಾ ಲಾಗಲಿ ತಿ ಬೋಲಾಯ್ಲಾ
2: ಕೈ ಲಾಗಲಿ ತಿ ಬೋಲಾಯ್ಲಾ
0: ಅಹ ಋಷಿ ಮಾರಾ
2: ಝಾಲ ಕಾ
0: ಏ ಘಡಾ ನೇಹಮಿ ಪ್ರಮಾಣ ಮಲಾ ಉಚಲ ನಾ ತೆವಡಾ ಘಡಾ ಉಚಲು ಲಾಗಾ ಮಾಜರ್ ತಿ ಫಾರ ಉಪಕಾರ ಹೋತಿಲ್
2: ಎವಡಾ ಮಂತ್ರ ನಾ ತೆಳೆಲಾ
0: ಸ್ವತ್ತ ಜಬುದಾಗ್ನಿ ರುಚಿ ಕಾಯ್ ಬೋಲ್ತು ರೇಣುಕಾಲಾ
2: ಕೈ ಲಾಗಲ ಉತ್ತಾ ಬೋಲಾಯ್ಲಾ
0: ಬಾಯಿ
2: ಝಾಲ ಕಾ
0: ಜೋರ್ ಮಲಾ ವಚನ್ ದಿಲ ತರ್ ಮಗ ಮಗ ಮಾತ್ರ ತುಲಾ ಘಡಾ
2: ಉಚಲೂ ಲಾಗಿಲ್ ಬರ್ಕಾ
0: ಮಗ ರೇಣುಕಾನ ಮಾಗ್ಸಾ ಪುಡ್ಸಾ ನಾ ವಿಚಾರ ಕರ್ತಾ
2: ಸ್ವತ್ತ ಜಬುದಾಗ್ನಿ ರುಚಿಲಾ
0: ಮಹಾರಾಜ
2: ಕೈ ಕಲಾ
0: ಉವ